ನಗದು ಪರಿತ್ಯ ತಿರುಚೆ ಗತಿಮಾಲಿನ ದಾನ ಅಮ್ಮ ಆ ಜಲಂಧರಣಿ ಇಲ್ಲ ಅನ್ನು ಪ್ರಾರ್ಥನೆ ಚೇಸ್ತುನಾರು ತಲ್ಲಿ ನಾ ಮೊರವಕಿಂತ ಆಲಕಿಂತ ಜಗಜ್ಜರಣಿ